ಕನಸು. ಅಷ್ಟಾಂಗ ವಿದ್ಯಲು ಅನ್ನಿ ನೇರ್ವಗವಚ್ಚು, ಅಷ್ಟಾಂಗ ವಿದ್ಯಲು ಅನ್ನಿ ನೇರ್ವಗವಚ್ಚು. ಚಂದ್ರಮಂಡಲಮೈನ ಚೇರವಚ್ಚು, ಕಾಣಿ ದೇಹೇಂದ್ರಿಯಮುಲರಿ ಕಟ್ಟಿ ಮನಸ್ಸು ನಿಲ್ಪಿ ಅಂತರ್ಮುಖಮು ಜೇಸಿ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ.